0: India's power sector has undergone a historic transformation with a strong focus on ensuring affordable, reliable and sustained electricity for every year. And due to Modi ji government's policies, states like Telangana has witnessed rapid growth in industries, data centers, urban infrastructure, leading to increasing electricity demand, sir, which has significant potential for solar energy, including decentralized and agricultural solarization. So through you, I request the Honorable Minister to explain how the proposed reforms will encourage greater adoption of distributed renewable energy, battery energy storage and smart distribution system in states like Telangana, while ensuring the financial sustainability of DISCOMs. Thank you, sir.
1: ಶ್ರೀ ಮನೋಹರ್ ಲಾಲ್, ವಿದ್ಯುತ್ ಮಂತ್ರಿ.
2: ಸಭಾಪತಿ ಮಹೋದಯ, ನ್ಯಾಷನಲ್ ಎಲೆಕ್ಟ್ರಿಸಿಟಿ ಪಾಲಿಸಿ 2026 ಇಸ್ಕೋ ತಯಾರ್ ಕರ್ನೆ ಮೇ ಡಿಸ್ಟ್ರಿಬ್ಯೂಟೆಡ್ ರಿನ್ಯೂವಲ್ ಎನರ್ಜಿ, ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಆರ್ ಸ್ಮಾರ್ಟ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೋ ಬಢಾವಾ ದೇನೆ ಕೆ ಲಿಯೆ ಡಿಸ್ಟ್ರಿಬ್ಯೂಷನ್ ಯುಟಿಲಿಟೀಸ್ ಕಿ ಫೈನಾನ್ಷಿಯಲ್ ಸಸ್ಟೈನಬಿಲಿಟಿ ಮಜಬೂತ್ ಕರ್ನೆ ಕೆ ಲಿಯೆ ಕೈ ಪ್ರಾವಧಾನ ಶಾಮಿಲ್ ಕಿಯೆ ಗಯೆ ಹೈನ್ ಔರ್ ಜೋ ಪ್ರಾವಧಾನ ಬನಾಯೆ ಗಯೆ ಹೈನ್ ವೋ ಸಾರೇ ದೇಶ ಭರ್ ಕೆ ಲಿಯೆ ಲಾಗೂ ಹೋಂಗೆ ಔರ್ ತೆಲಂಗಾಣಾ ಮೇ ಭೀ ಉಸಿ ಪ್ರಕಾರ ಸೇ ಉನ್ಕೋ ಲಾಗೂ ಕಿಯಾ ಜಾಯೆಗಾ. ಡಿಸ್ಟ್ರಿಬ್ಯೂಟೆಡ್ ರಿನ್ಯೂವಲ್ ಎನರ್ಜಿ ತೀವ್ರತಾ ಸೇ ಲಾನೆ ಕೆ ಲಿಯೆ ಡ್ರಾಫ್ಟ್ ಪಾಲಿಸಿ ಸ್ಟೋರೇಜ್ ಕೆ ಸಾಥ್ ಸಬ್ಸೆ ಪಹಲೆ ರೂಫ್ ಟಾಪ್ ಸೋಲರ್, ಉಸ್ಕೆ ಬಾದ್ ಪಿಯರ್ ಟು ಪಿಯರ್ ಎನರ್ಜಿ ಟ್ರೇಡಿಂಗ್, ಇಸ್ ಪ್ರಕಾರ ಕೆ ಪ್ರಾವಧಾನ, ರಿನ್ಯೂವಲ್ ಎನರ್ಜಿ ಕೋ ಓಪನ್ ಆಕ್ಸೆಸ್, ಇಸ್ಮೇ ಭೀ ಸೆಲ್ಫ್ ಸೇವ್ ಕರ್ನೆ ಕಾ ಪ್ರಾವಧಾನ ರಖಾ ಗಯಾ ಹೈ. ಕೋಲೊಕೇಟೆಡ್ ಸ್ಟೋರೇಜ್ ಅರ್ಥಾತ್ ಜಹಾಂ ಜನರೇಷನ್ ಹೋಗಿ ಉಸ್ಕೆ ನಿಕಟ ಭೀ ಸ್ಟೋರೇಜ್ ಕೆ ಪ್ರಾವಧಾನ, ಚಾಹೆ ಬ್ಯಾಟರಿ ಸ್ಟೋರೇಜ್ ಕೆ ಹೋ ಅಥವಾ ಪಂಪ್ ಸ್ಟೋರೇಜ್ ಕೆ ಹೋ, ಉನ್ಕೋ ರಿನ್ಯೂವಲ್ ಎನರ್ಜಿ ಪ್ರೊಜೆಕ್ಟ್ ಕೆ ಸಾಥ್ ಜೋಡಾ ಗಯಾ ಹೈ. ಔರ್ ಇಸ್ಮೇ ಡಿಸ್ಟ್ರಿಬ್ಯೂಟೆಡ್ ಎನರ್ಜಿ ರಿಸೋರ್ಸಸ್, ಅಗ್ರಿಗೇಟರ್ ಕೋ ಬೆಹತರ್ ರಿನ್ಯೂವಲ್ ಎನರ್ಜಿ ಕಾ ಫೋರ್ಕಾಸ್ಟಿಂಗ್ ಔರ್ ಶೆಡ್ಯೂಲಿಂಗ್ ಕೋ ಬಢಾವಾ ದೇನೆ ಕೆ ಲಿಯೆ, ಕ್ಯೋಂಕಿ ರಿನ್ಯೂವಲ್ ಎನರ್ಜಿ ಹಮೇಶಾ ಎನ್ವೈರನ್ಮೆಂಟ್ ಕೆ ಊಪರ್ ನಿರ್ಭರ ಕರ್ತಾ ಹೈ ಔರ್ ಎನ್ವೈರನ್ಮೆಂಟ್ ಕಿ ಫೋರ್ಕಾಸ್ಟಿಂಗ್ ಔರ್ ಶೆಡ್ಯೂಲಿಂಗ್ ಏಕ್ ಬಹುತ್ ಇಸ್ಮೇ ಮಹತ್ವಪೂರ್ಣ ಪ್ರಾವಧಾನ ಹೈ, ಇಸ್ಲಿಯೆ ಯೇ ಪಾಲಿಸಿ ಅಪ್ನೆ ಸಭಿ ಆಯಾಮೋ ಕೋ ಧ್ಯಾನ ಮೇ ರಖಕರ್ ಕೆ ಬನಾಯಿ ಗಯಿ ಹೈ. ಔರ್ ಇಸ್ ಪಾಲಿಸಿ ಮೇ ನಯೆ ಪ್ರಕಾರ ಕಿ ಟೆಕ್ನಾಲಜಿ ಜೆಸೆ ಫ್ಲೋಟಿಂಗ್ ಸೋಲರ್, ಅಗ್ರಿ ಫೋಟೋವೋಲ್ಟಿಕ್ ಸೊಲ್ಯೂಷನ್ ಔರ್ ರಿನ್ಯೂವಲ್ ಎನರ್ಜಿ ಕೆ ಟ್ರಾನ್ಸ್ಮಿಷನ್ ಆಪ್ಟಿಮೈಜ್ ಡೆವಲಪ್ಮೆಂಟ್ ಕೋ ಪ್ರೋತ್ಸಾಹಿತ ಕರ್ತಾ ಹೈ, ಅರ್ಥಾತ್ ಸೋಲರ್ ಎನರ್ಜಿ ಕೋ ಅಧಿಕ ಸೇ ಅಧಿಕ ಉಪಯೋಗ ಹಮ್ ಕೈಸೆ ಕರ್ ಸಕೆ ಇಸ್ಕಾ ಭೀ ಇಸ್ಮೇ ಪ್ರಾವಧಾನ ರಖಾ ಗಯಾ ಹೈ. ವೇರಿಯೇಬಲ್ ರಿನ್ಯೂವಲ್ ಎನರ್ಜಿ ಕೋ ಮ್ಯಾನೇಜ್ ಕರ್ನೆ ಗ್ರಿಡ್ ಸ್ಟೆಬಿಲಿಟಿ, ಕ್ಯೋಂಕಿ ಗ್ರಿಡ್ ಸ್ಟೆಬಿಲಿಟಿ ಬಹುತ್ ಮಹತ್ವಪೂರ್ಣ ಪಾರ್ಟ್ ಇಸ್ಮೇ ಆತಾ ಹೈ, ಕ್ಯೋಂಕಿ ಯೇ ಡೇ ಟೈಮ್ ಮೇ ಹೀ ಯಾನಿ ಸೋಲರ್ ಎನರ್ಜಿ ಡೇ ಟೈಮ್ ಮೇ ಹೀ ಮಿಲೇಗಾ ಔರ್ ಗ್ರಿಡ್ ಕಿ ಸ್ಟೆಬಿಲಿಟಿ ಬನಾಯ ರಖನೆ ಕೆ ಲಿಯೆ ಹಮಕೋ ಉಸ್ಮೇ ಭೀ ಧ್ಯಾನ ರಖನಾ ಪಡ್ತಾ ಹೈ, ಉಸ್ಕೋ ಸುಧಾರನೆ ಕೆ ಲಿಯೆ ಪೀಕ್ ಡೆಫಿಸಿಟ್ಸ್ ಕೋ ಕಮ್ ಕರ್ನೆ ಕೆ ಲಿಯೆ ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ ಮಹತ್ವಪೂರ್ಣ ಭೂಮಿಕಾ ನಿಭಾತಾ ಹೈ. ಔರ್ ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ಸ್ ಇನ್ಕೋ ಲಾಂಗ್ ಡ್ಯೂರೇಷನ್ ಸ್ಟೋರೇಜ್ ಟೆಕ್ನಾಲಜಿ ಬ್ಯಾಟರಿ ಕಂಪೋನೆಂಟ್ ಕೋ ಭೀ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್, ಕ್ಯೋಂಕಿ ಅಬ್ಸೆ ಪಹಲೆ ಬ್ಯಾಟರಿ ಕೆ ಕಂಪೋನೆಂಟ್ ಯೇ ಸಭಿ ಇಂಪೋರ್ಟ್ ಕರ್ನೆ ಪರ್ ಜ್ಯಾದಾ ಧ್ಯಾನ ದಿಯಾ ಜಾತಾ ಥಾ, ಲೇಕಿನ್ ಅಬ್ ಕ್ಯೋಂಕಿ ಹಮೆ ಅಪ್ನೆ ಮೇಕ್ ಇನ್ ಇಂಡಿಯಾ ಕೆ ಆಧಾರ ಪರ್ ಔರ್ ಸಭಿ ಪ್ರೊಡಕ್ಟ್ ಕೋ ಹಮ ಜೋ ಡೊಮೆಸ್ಟಿಕ್ ಮಾರ್ಕೆಟ್ ಬೇಸ್ ಪ್ರೋಗ್ರಾಮ್ ಮೆಕ್ಯಾನಿಸಮ್ ಕೋ ಇಸ್ಕೋ ಬಢಾವಾ ದೇ ರಹೆ ಹೈ. ಧನ್ಯವಾದ. ಸ್ಮಾರ್ಟ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೋ ಮಜಬೂತ್ ಕರ್ನೆ ಕೆ ಲಿಯೆ ಯೇ ಡ್ರಾಫ್ಟ್ ಜೋ ಪಾಲಿಸಿ ಬನಾಯಿ ಗಯಿ ಹೈ ಜಿಸ್ಕೋ ಸರ್ಕುಲೇಟ್ ಕಿಯಾ ಗಯಾ ಥಾ ಔರ್ ಸಭಿ ಜೋ ಭೀ ಇಸ್ಮೇ ಸ್ಟೇಕ್ ಹೋಲ್ಡರ್ಸ್ ಥೆ ಸಬ್ಕಾ ಕನ್ಸಲ್ಟೇಷನ್ ಕರ್ ಲಿಯಾ ಗಯಾ ಹೈ, ಅಭಿ ಫೈನಲೈಜ್ ಕರ್ನೆ ಕೆ ರಾಹ ಪರ್ ಹೈ ಔರ್ ಇಸ್ಕೆ ಅಂದರ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕಿ ಡಿಪ್ಲಾಯ್ಮೆಂಟ್ ಇಸ್ಕೆ ಬಾರೇ ಪೂಛಾ ಗಯಾ. ಡಿಸ್ಟ್ರಿಬ್ಯೂಟರ್ ಎನರ್ಜಿ ರಿಸೋರ್ಸಸ್ ಕೋ ಮ್ಯಾನೇಜ್ ಕರ್ನೆ ಕೆ ಲಿಯೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಆಪರೇಟರ್ ಯಾನಿ ಡಿಎಸ್ಒ ಫ್ರೇಮ್ವರ್ಕ್ ಯೇ ಭೀ ಬನಾಯಾ ಗಯಾ ಹೈ. ಡಿಮಾಂಡ್ ಸೈಡ್ ಮ್ಯಾನೇಜ್ಮೆಂಟ್, ಕ್ಯೋಂಕಿ ಡಿಮಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಆರ್ ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ದೋನೋ ಕಾ ಧ್ಯಾನ ರಖೆಂಗೆ, ತಭಿ ಹಮ್ ರೆಗ್ಯುಲರ್ ಪವರ್ ಕಿ ಸಪ್ಲೈ ಹಮ್ ಕರ್ ಪಾಯೆಂಗೆ ಔರ್ ಐಸೆ ಹಿ ಡಿಮಾಂಡ್ ಕಾ ರಿಸ್ಪಾನ್ಸ್ ಕ್ಯಾ ಹೈ. ಸ್ಮಾರ್ಟ್ ಇವಿ ಚಾರ್ಜಿಂಗ್, ಕ್ಯೋಂಕಿ ಆಗೇ ಆಗೇ ಅವ್ ಹಮಾರಿ ಜೋ ಡಿಮಾಂಡ್ ಹೈ ಚಾಹೆ ಡಾಟಾ ಸೆಂಟರ್ಸ್ ಹೋ ಅಥವಾ ಇವಿ ಚಾರ್ಜಿಂಗ್ ಹೋ ಎಐ ಕಾ ಜೋ ಇಸ್ತೇಮಾಲ್ ಹೋ ಇಸ್ಸೆ ಎನರ್ಜಿ ಕಿ ಡಿಮಾಂಡ್ ಯೇ ಹಮಾರಿ ಬಢ್ನೆ ವಾಲಿ ಹೈ. ಇಸ್ಲಿಯೆ ಜಿಐಎಸ್ ಬೇಸ್ಡ್ ಅಸೆಟ್ ಮ್ಯಾಪಿಂಗ್ ಆರ್ ಡಿಜಿಟಲ್ ಟ್ವಿನ್, ಇಸಿ ಪ್ರಕಾರ ಟೈಮ್ ಆಫ್ ಯೂಸ್ ಟ್ಯಾರಿಫ್ ಯಾನಿ ಟೈಮ್ ಆಫ್ ಯೂಸ್ ಮೇ ಜಿಸ್ ಸಮಯ ಹಮಾರೆ ಪಾಸ್ ಸೋಲರ್ ಪವರ್ ಜ್ಯಾದಾ ಹೈ ಉಸ್ ಸಮಯ ಉಸ್ಕಾ ಯೂಸ್ ಜ್ಯಾದಾ ಬಢೆ, ಜಬ್ ಹಮಾರೆ ಪಾಸ್ ಪವರ್ ಕಿ ಕಮಿ ಹೈ ಉಸ್ ಸಮಯ ಡಿಮಾಂಡ್ ಇಸ್ಕಿ ಶಿಫ್ಟ್ ಕಿ ಜಾಯೆ ತೋ ಟೈಮ್ ಆಫ್ ಯೂಸ್.